ನಗಾಡೇರಾ ಪಶುಪತಿ ಗುಜ್ಜೇಶ್ವರಿ ದಕ್ಷಿಣ ಕಾಲಿ ಸಮದೇರ ಪಶುಪತಿ ಗುಜ್ಜೆ ಕಾಲಿ ದಕ್ಷಿಣ ಕಾಲಿ ಸಮದೇರ ನನ್ನ

ತಚ್ಚು ಚಾರು ಸಮುದ್ರ ಅಜ ಸಹಜ ಈ ಬನ್ನ ಇದರ ಧರಿ ಶ್ರೀರಾಮ ಕಾತರನ ರವೀಂದ್ರ ಮನಲೆ ಅತ್ಯಂತ ಚಿಂತನ್ ಗರಿ ಬಂಧನ್ ವೀರಲಾಯಿ ತ್ಯಾಗಿ ಹನುಮಾನ್ ಹೇ ವಿರಹ ಪಾರು ತರಿ ಸೀತಾಜೀ ಕಣ ಭೇದು ಮಹಿಳೆ ಜನ್ಸು ಬಡವೇ ಗರಿ ಪಾಪಿ ಜನ್ಪಿ ರಾಮ ಕರಣಲೆ ಸಂಸಾರ ಪಾತರು ಛತಾ ಉನ್ಕೈ ಕಾಮ ನಿಮಿತ್ತ ಔಟಿ ಸಗಲಿ ಜನ್ಸು ದೂತೈ ಹೌ ಮತಾ ಕ್ಯಾಡರ್ ಛಾರ ಸಮುದ್ರ ತರ ಸಹಜಯಿ ಪಂಚಮ ಶ್ರೀಲಂಕಾ ಭನೀ ಚಾರೈ ಪಾಉ ಜಮೀನ್ ವಿಷೇ ಘಸಿ ಕುದೆ ಹೃದಯ ತಮಾಶಾ ಪನಿ ದಕ್ಷಿಣ ತರಫ ಗರಿ ಕಲಕುದ ಬಸ್ತಾ ಉಪನಜರ ದೈಕಾ ದುಇ ಪಾಉ ಘಸ್ತಾ ಸುಜು ಗರೈ ಕಳ ಘಾಟಿ ಕುದೆ ಜಸೈತಾ ವಾಯು ಸರಿ ಹುಣ ಗಯೇ ಹನುಮಂತ ಸೈತಾ ಅಕಸ್ಮರ ಗರಿ ಕುದೇರ ಹನುಮಾನ್ ಉತ್ತೇತಿ ಆಕಾಶಮಾ ಸೀತಾಜಿ ಕನ ಭೇಟಿ ಫರ್ಕನ ಫೇರ ರಾಮಚಂದ್ರ ಕಾ ಪಾಸಮ ಪುಗ್ನಿ ಅಕಲ್ವಲ್ಸ